ಮೊತ್ತ ಕಸೂರಿನ ಬೊಕರು ಸಮಯದೇ ಹಾಪಿಲೆ ಮೊತ್ತಿ ಬಸಿಯಾಸಿನಿ ಕುಸು ತಮಸ ಕೊಚಿಯಾಸಿನಿ ವಾಸಲ ಪುರ ಸಿದಾಯಾಸಿನಿ ದಾತಿಲೆ ಥಾನೆ ನಮೈ ಸಮು ಸಂಕು ಸಂಗೆ ಮಾಜಿಬಾಯಿ ನಂಜೆ ವದನ ವಲ ಮುಸಗಿ ನನಗ ವಲ ಸಗತಿ ನನೆ ಸಗದಿ ನಾರು ಪಾಯ ಕಜೆ ಅಮ್ಮ ಜೀವ ಬಾವನಿ ರೀತಿ ತಿನ್ನ ಮೈನಿ ರೀತಿ ತಿನ್ನ.

ಕುಲ ಸಮಯದಲ್ಲ ಕಪಿಲ ತಂಗರು ತೊಕ್ಕಿತ ಕುಮಾರ ಅತುಮ ಮತನೋರು ಕಮಯದಲ್ಲ ನಕುಮೆ ಮಾತ್ರ ತಕುಮ ರಥ ಮಾತುಮ ಮತನೋರು ಕಮಯದಲ್ಲ ಅಕುಲ ಸಮಯದಲ್ಲ ಪುಂಸಲಾಮ್ಯ ತುಮ ಪುಂಸ ರಥ ಮಾತುಮ ಮತನೋರು ಕ ಯಾಗಲೆ ನಾನಿ ಕುಕ್ಕ ನಾವು ಕೊಬ್ಬು ಜಾಯರೆ ಮೆತ್ತಂಗ ಹದೋ ಮಾರೋ ಬಾಕಲಾಯ್ ಮುತೈರು ಅಯ್ಯಗಲ ಸಾಗ ನಾಯೋ ತೈಗೆ ನಂಗ ಮಯ ತು ಮಾಯ ಜಲ್ಲೋ ಖುಲಾಸ ಮಯ ಜಲ್ಲೋ.